ತಾಗನ ತೆಗೆದನ ತಿಳಿದು ಹಾಕದ್ದ, ತೆಗೆದನ ತಿಳಿದು ಹಾಕದ್ದ, ತೆಗೆದನ ತಿಳಿದು ಹಾಕದ್ದ, ಕದಾ ಘನಾಕದ ದಿಂಗದ ತಾಗನ ತೆಗೆದನ ತಿಳಿದು ಹಾಕದ್ದ, ತಿಳಿದರ ತಿಳಿದು ಹಿಂದೆ ಹಾಕದ್ದ, ತಿಳಿದರ ತಿಳಿದು ಹಾಕದ್ದ, ಕದಾ ಘನಾಕದ ದಿಂಗದ ತಾಗನ ತೆಗೆದರ ತಿಳಿದು ಹಾಕದ್ದ, ತಿಳಿದರ ತಿಳಿದು ಹಾಕದ್ದ.

ದಗ ತಗಡೆ ದಗ ತಟ್ಟೆ ಗಿನಾ ಧಾಳ ದಗ ತಟ್ಟೆ ಘಳಾನ ದಗ ನಗದಿನ ತನೆ ಕಟ್ಟೆ ಕಡೆ ನಗ ತಗ ತು ನಗ ದಗನ ದದ ದಿನ ತಟ್ಟೆ ಕಡೆ ತಟ್ಟೆ ಕಡೆ ತಟ್ಟೆ ಕಡೆ ಕಟ್ಟಿ ಗಿನಾ ದಾ ದಗ ತಗಡೆ ದಗ ತಟ್ಟೆ ಗಿನಾ ಧಾಳ ದಗ ತಟ್ಟೆ ಘಳಾ ದಿನ ದಗ ತನೆ ಕಟ್ಟೆ ಕಡೆ ನಗ ತಗ ತು ನಗ ಕಡೆ ನಗ ದಗನ ದದ ದಿನ ತಟ್ಟೆ ಕಡೆ ತಟ್ಟೆ ಕಡೆ ತಟ್ಟೆ ಕಡೆ ಕಟ್ಟಿ ಗಿನಾ ದಾ ದಗ ತಗಡೆ ದಗ ತಟ್ಟೆ ಗಿನಾ ಧಾಳ ದಗ ತಟ್ಟೆ ಘಳಾನ ದಗ ನಗದಿನ

ಕಣ್ಣಿನಾಗ ತೆರೆ ತೆರೆ ತರ ಘಳಾನ್ ಗದಿನ್ನ ತೆರೆ ತೆರೆ ಗದಿಗನ ಧಾತ ಧಾತಿ ದಾಗೆ ಹೆಣ್ಣಾಕೆ ದಿನ್ ಕತ ಗದಿಗಿನ ದಾ ದಿನ್ ಕತ ಗದಿಗಿನ ದಾ ದಿನ್ ಕತ ಗದಿಗಿನ ದಾ ಕಣ್ಣಿನಾಗ ತೆರೆ ತೆರೆ ತರ ಘಳಾನ್ ಗದಿನ್ನ ತೆರೆ ತೆರೆ ಗದಿಗನ ಧಾತ ಧಾತಿ ದಾಗೆ ಹೆಣ್ಣಾಕ ದಿನ್ ಕತ ಗದಿಗಿನ ದಾ ದಿನ್ ಕತ ಗದಿಗಿನ ದಾ ದಿನ್ ಕತ ಗದಿಗಿನ ದಾ ಕಣ್ಣಿನಾಗ ತೆರೆ ತೆರೆ ತರ ಘಳಾನ್ ಗದಿನ್ನ ತೆರೆ ತೆರೆ ಗದಿಗನ ದಾತ.